ಸಂಯೋಜನಾಯ ರಾಜಕುಮಾರ ಪೆರಿಯಾಸಾಮಿ ಶ್ರೇಷ್ಠ ನಿರ್ದೇಶನ ಪುರಸ್ಕಾರಂ ಲಭ್ಯತೆ. ಅಮುಷ್ಮಿನ್ನೇವ ಕ್ರಮೇ ಕಲ್ಕಿ ಇತಿ ಚಲಚಿತ್ರಂ ಸರ್ವ ಮನೋರಂಜಕ ಲೋಕಪ್ರಿಯ ಚಲಚಿತ್ರಸ್ಯ ಪದವೀಂ ಅವಾಪ್ನೋತ್. ಅಪರಂಚ ಸ್ವಾತಂತ್ರ್ಯ ವೀರ ಸಾವರ್ಕರ್ ಚಲಚಿತ್ರೇಣ ರಣದೀಪ ಹುಡ್ಡಾ ಪ್ರಥಮ ನಿರ್ದೇಶನ ವಿಭಾಗೆ ವಿಜಯಂ.

ವಿಮುತ ಜಯ ದೇವ ಶ್ಲೋಕ ಶೃಂಗಾರ ರಾಗದೀಪ ಭರತ ಶಾಸ್ತ್ರ ರಮಣೀಯನಾದ ನವಹಾವ ಭಾವರೂಪ ಸ್ವರ ವಿಲಾಸ ಹಾಸ ಚತುರ ನಯನ